ಆಧಿಪತ್ಯಮಯಂ ಸಮಂತ ಪರ್ಯಾಯೈ ಸ್ಯಾತ್ ಸಾರ್ವಭೌಮಃ ಸಾರ್ವಾಯುಷಾಂ ಧಾತಾ ಪರಾಭವತ್ ಪ್ರತಿದ್ಯೈ

ಭರ್ಜನಂ ಭವ ಬೀಜಾನಾಂ ಅರ್ಜನಂ ಸುಖ ಸಂಪದಾಂ ತರ್ಜನಯಮದೂತಾನಾಂ ರಾಮ ರಾಮೇತಿ ಗರ್ಜನಂ ಶ್ರೀ ಸೀತಾರಾಮ್ ನಮ್ ಮಹಾರಾಜ ಕೀ ಸಂತ ಬಡೇ ಪರಮ